ಸಿಗದ ದೈವಾರ್ಥ ಉತ್ಸವ ಇಸ್ರಾಯೇಲ್ ಪ್ರಭಾವ ರಾಷ್ಟ್ರೀಯ ಸ್ವಾಧೀನ ರಾಷ್ಟ್ರೀಯ ಏಕ ರಾಷ್ಟ್ರೀಯ ಕರೀತಿ